ಕುಳ್ಳೆ ಶನಿವಾರ ರಾತ್ರಿ ನಾನು ನೀಂದ ನಹಿ ಅತಿ ಟೋಟಲ್ ಸೋಲಾ ಕೋತಾರೆ ನಾನಾಗಿ ನಿನ್ನ ಹೆದಾಲೆ ಮತ್ತು ಜಾಗತಾ ಹೂರ.